ಸುದ್ದರಹಿ ರೇಡಿಯೋ ನಾರಾ 101.9 FM 99.9 FM SD4 49 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್ ರೇಡಿಯೋ ನಾರಾ 101.9 FM 99.9 FM SD4 49 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್.